ಅನ್ನೋದನ್ನ ನಿಮಗೆ ಟ್ಯೂನ್ ಮಾಡ್ತದ ಮರಿಬೇಡಿ. ಈ ಜಾಮದೋಗೆ ಎತ್ತ ಪಾಟು, ಸೋಮಿ ಪಾಟು, ಸಂತೋಷವಾದ ಪಾಟು, ದುಃಖ ಪಾಟು ಎಲ್ಲಾವೇ ಕಲಂದ ಒಂದು ಪಾಡಲ್ ಕದತ್ತ ಈ 20 ನಿಮಿಷ ಬಂದ್ರ. ಈ ಜಾಮದಾಗ ಬಪ್ಪ ಕದೆ ಇಲ್ಲ ನಂಗ ಕೇತು ಅಪ್ಪರ್ ಜನ ಎಟ್ರ ಈ ಕದೆಯವೇ ನಂಗ ಮರುದಿದ್ದನ ಅತ್ತಮಾವಕ್ ಸಾಂಗ್ಸ್ ಎಲ್ಲ ನಿಂಗಾಗಿ ಡೈಲಿ ಡೈಲಿ ಪ್ಲೇ ಮಾಡಿದ್ಯೋ ನಿಂಗ ಊಟಿ ಎಫ್ ಎಂ 101.8 ಇಟ್ಟದಾಗೆ ಗಮನ ಮಾಡಿ ಕೇತು ನೋಡಿವಿ. ಇದು ಊಟಿ ಎಫ್ ಎಂ 101.8. ಬೆಳ್ಳಿಯ ತಿಂಗುವ ನಿನ್ನ ತೇಡಿದೆ ನೀ ಮರದು ಓಪನೆಗ ಕುಯಿಲು ಪಾಡಿರ ಮಂಜು ತೇಡಿರ ಆಲಿಯೋ ನಾ ನಿನಗಾಯಿ ಇನ್ನೂ ಕಾತಿದ್ದೆ ಎಲ್ಲ ಅವಕವಕ ಜೋಲಿ ನೋಡಿಕೊಂಡಿಬ್ಬನೆ ನಾ ನಿನಗಾಯಿ ಕಾತುಂಡಿದ್ದೆ.